ವೆಲ್ಕಮ್ ಬ್ಯಾಕ್ ಜಿ ಯೋಸ್ ಅಲಿಬ್ಯಾ ಪ್ರೋಗ್ರಾಮ್ ನಿಮ್ಗಡಿ ಮಾಜಿಗ ಕೆ ರೇಡಿಯೋ ಮನಡ ಸಿಶಾ ನಿಸಾರ ಕರೆ ಕೆ ಜಿ ಸೋಲ ಓರಿದುನ್ ಕತಾ ತುಲು ಮಿನವಾಲ ಉತಾ ಸೋಕ್ ಮೆ ಹಾದ ಗಾಶಟೆ ಪುಟ ಆವಾಜ್ ಬದೆ ಠೇ ಮದೆ ಚರ್ತ ಜಿತ ಕೋರ್ ಬಿಜಿ ಜೆ ವೆಲ್ಕಮ್ ಹರ್ ಕರೆ ಸ್ಟಡಿ ಮಾಸ್ ಜಿ

ಸೋಖ ಜೋರ್ ಇದನ್ನು ಟೈಮ್ ಸರ್ ಡೇರ್ ಶಾರ್ಟ್ ಪೋತಿದ ಅಯ್ಯೋ 5 ಮಿನಿಟ್ ಸರ್ ಪೋತಿದಿ ದಗ 2 ಗಂಟೆ ಸೋಸಿಮಪುರ ಗ್ರಾಮ ಅವರು ಇದಲು ಸ ಖಬರ ಆಗಾದಿ ಚಾಹ ದೇ ಮೋ ತರಫ ನಾ ಚಾಪು ಜಣ ಮಂದಿ ಶಾನ ವಿ ಲಗಿದಲೆ ಬಾಗೆ ಮಂದಿ ಡೇರ್ ಬಾಕ್ಷನ ಮಜರತ್ ಓಡನ ಜಿ ಹಮೇ ಶಾರು ತ ಖುಶಾಲ ಹೋತ ಹೈ ಶಾರು ತ ಕಾಲ ವಕ್ತ ಶಾರು ತ ಮೆಸೇಜಸ್ ಓಕಡಲ್ ಓ ಚಾ ಹಮೋಶ ಹಮೋಶ ಕೇ ಪ್ರೋಗ್ರಾಮ್ ಸರ್ ಅವರಿ ದಾಲ್ ಓ ಡೇರ ಡೇರ ಮನನೆ ಜಿ ಓ ಯುವ ಹಬರ ದಾಲ್ ದ ಬಲೈಟ್ ಕವಾನ್ ಅವರಿ ದುನ್ ಕೋ ಅವರಿ ದುನ್ ಕೋ ದೇ ಟಾಪಿಕ್ ಮಂದಿ ಡೇರಿ ಖೋಜಿ ಖಬರೇ ವಕ್ರ ಡೇರಿ ಶೇಷಿ ಖಬರೇ ವಕ್ರ ಯಕಿನಿ ಗುಫ್ತುಗು ಸಿದಾಯ ಕನ ಅಲ್ಫಾಸ್ ಚಿದಿ ಚೀತ ದಿ ಶೇ ತರಿಕೆ ಸರ ಚಾ ಸರ ಖಬರೇ ವಕ್ರಲೆ ಶಬಿ ಹೇಬ್ ದೇ ವಕ್ರ ಹಾಲಕ್ ಬದಿ ಶೈಯು ದೇವಿ ಆವ ಕಚ್ಚಿ ತದೆ ಬೆಟ್ ತರಿಕೆ ಸರ ಬಾದಿ ತರಿಕೆ ಸರ ಖಬರೇ ವಕ್ರೆ ಆವ ಚಿತ ಅಜೀಬ ಒಂದು ಲಹಜೆ ಕೆ ಚಾ ಸರ ಖಬರೇ ವಕ್ರೆ ದೇಸರ ಜುಡುನ ಮುತಿ ಜುಡುನ ಹವಕೇಸ್ ಜಿ ಬ್ಯಾಹ ಜಿಂದಗಿ ದೇ ಪತಾ ನೀ ಲಗಿ ಅಪ್ ಡೌನ್ ಪಕ್ಕೆ ರೋಸಿ ಲಕ ಸರಂಗೆ ಮಿಚೆ ಪೋ ಸ್ಟಾರ್ಟ್ ಕಿದ ಹಬರ ವಕಡಲ ಕೆ ಇನ್ಸಾನ್ ದಾ ಡೇರ್ ಕಮ್ಜೋರ್ ಐದಾ ಡೇರ್ ಬೇವಸ್ ಐದಾ ಕಲ ಕಲ ಇದ ಮೂಡ್ ಚಿದಾ ಕೆ ನಾಗ 24 ಗಂಟೆ ಯೋ ಶಾಂತಿ ನಿ ಶಿಕಿದಲ ಹೋ ಸಕ್ತಾ ಹೈ ಚಿದಾಯ್ ಬಿಮೋರ್ ವಿ ಹೋ ಸಕ್ತಾ ಹೈ ಇದ ತಸ ಪರಿಶನಿ ವಿ ಹೋ ಸಕ್ತಾ ಹೈ ಚಿದಾಯ್ ಗುಸ್ಸಾ ವಿ ಹೋ ಸಕ್ತಾ ಹೈ ಚಿದ ತಪಲ ಸಮಸಲಾ ವಿ ಸದಾ ಸೇ ಆಗ ನಾ ಖಬರೆ ವಿ ಗಲ್ತಿ ವಿ ಸದಾ ಸೇ ಅಲ್ಫಾಜ್ ಇಸ್ತೇಮಾಲ ಶಿ ಯಾ ತರಿಕಾ ಕಾರ್ ಸಿಖನೆ ವಿ ಖಬರ್ ಇಸ್ ತರಿಕಾ ಕಾರ್ ಸಿಖನೆ ನೋ ಆಗೇ ಮನೆ ಆಗ ಟೈಮ್ ಚಲಾ ಸೋರಿ ಕವೈ ಜಿ ಹಸರತ್ ಗೋಡಾಯ ನೋ ಬ್ಯಾದ ದುನಿಯಾ ದಗ ಸಿಸ್ಟಮ್ ಚಿದ ದಗ ಲೆವಲ್ ಚಿದ ದಬ ಈಕ್ವಲ್ ಚಲಿ ಶಿ ಮಸಿ ದೂರ್ ಬುವಿ ಜಂಗ ಜಗಾಡಿ ಬುನೆವಿ ಅಫ್ಗಾನ್ ಬುನೆವಿ ಹರುನಾ ಬುನ ಖಪ ಕಿಸ್ ದಿ ಓ ಖಬರ್ ಜಾದ ಬುಡಾ ಕೆ ಮಾಸ್ ಹೋತ ಬಸ್ ಖಬರ್ ವಶ್ವಾ ಖತ್ಮವನೆ ಕೋಶಿಶ್ ಚಿ ಕವೈ ಬುಡಾ ಕೆ ಬಿ ಮಾಸ್ ಹೋತ ಐಸಾ ಸೋ ಪ್ರೋಗ್ರಾಮ್ ಕೆ ಮೋ ತರಫ ನಾ ದಾಸಿ ಸ ಖಬರ್ ದಗ ಚಾ ಜಡ ಮನೆ ಶಾನ ವಿ ಲಗೆ ದಲೆ ಜಗೋಣ ಪಖೆ ಮನೆ ಢೇರ್ ಬಖಶನಾ ಮಾಜ್ರತ್ ಜಿ ಅದೇ ಟುಲ ರಿದುನ್ ಖುಡೀರ ಡೇರ ಶುಕ್ರಿಯಾ ಅದ ಕವಾಂ ಯು ಜಹಾನ್ ಮನನೆ ಕವಾಂ ಜಿ ಟವರ್ ಉಸರ ಪ್ರೋಗ್ರಾಮ್ ಓ ರಿದಾ ಪ್ರೋಗ್ರಾಮ್ ಕೆ ಪಾರ್ಟಿಸಿಪೇಷನ್ ವಕಡ ಹಮೇ ಶಾಮ ದಾ ಕೋಶಿಶ್ ಕರೇದ ಕಾಗಾ ಗಿಂಚಾ ಪ್ರೋಗ್ರಾಮ್ ಮೇ ಕಾಗಾ ದ್ವೇ ಗಿಂಚೆ ಪ್ರೋಗ್ರಾಮ್ ಮೇ ಕಾಗಾ ಸಬಿನೇ ಮೇ ಕಾಗಾ ಗರ್ಮೇ ಮೇ ಕಾಗಾ ಮಶ್ಪೇಶಿನ್ ಮೇ ಕಾಗಾ ಮುಜ್ಜಿಗಾರ್ ಮೇ ಕಾಗಾ ಮಶೂಮ್ ಮೇ ಅವಕಾ ಮಕ್ಸಿತಾನ್ ಹಮೇ ಶಾಮ ದಾ ಕೋಶಿಶ್ ಕರೇದ ಅವರಿ ದುನ್ ಟೈಮ್ ಚಿದಿಮುಷ್ ಪ್ರೋಗ್ರಾಮ್ ಸರ ದೇರ್ ಶತೀರ್ಷಿ ಸರಾಯ್ ಸರ ಪ್ರೋಗ್ರಾಮ್ ನ ಸಾಕಿ ಪ್ರೋಗ್ರಾಮ್ ಎಂಟರ್ಟೈನ್ ಹೋಗಿ ಎಂಟರ್ಟೈನ್ ಶಿ ಅವಶಿ ಅಸುಮ್ರ ಹಚ್ಚಿ ಖಾಮೋಶ್ ಅವರಿ ದುನ್ ಜಾಗೋ ಪ್ರೋಗ್ರಾಮ್ ಕಿನ ಕಾಲ್ ಒಕ್ರ ನೈ ಮೆಸೇಜಸ್ ಒಕ್ರ ಆಗೋ ಡೇರ ಡೇರ ಶುಕ್ರಿಯಾ ಸರ್ ಖಾಮೋಶ್ ಅವರಿ ದುನ್ ಕಲ ಸೈಲೆಂಟ್ ಲಿಸ್ನರ್ ವಿ ಐ ಕನ ಚೇತೋ ಸಿ ಮಿಜೆ ನೈ ಯೋದಾ ಚೇತೋ ಸಿ ಡೇರ ಡೇರ ಯೋದಾ ಉಷಾ ಜಿಂದಗಿ ವಫಾ ಒಕ್ರ ಲಾ ಮಖ್ತ ಪ್ರೋಗ್ರಾಮ್ ಕಿ ವಿ ಆಯು ಜಲಿ ತೋ ಸರ ಮುಲಾಕಾತ್ ಖೇಸ್ ಸಿ ಅಗೇ ಪರಿ ಬಹು ಮಾ ಅಖ್ಪಲ ದುವಾಗಾನು ಕಿ ಡೇರ ಡೇರ ಯೋಸ್ ಹೋತಾ ಹೈ ದುವಾಗಾನು ಕಿ ಹಮೇಶಾ ಯೋದ ಸುತಲಿ ಯೋದ ಮೋ ಸುತಿ ರೇಡಿಯೋ ಮನ್ ನೆಟ್ವರ್ಕ್ ಫ್ಯಾಮಿಲಿ ದಾ ಅಲ್ಲಾ ಪಾಕ್ತಾ ತಲ್ ದೇ ತಲಾ ಜಗಾಸಿ ಖೈಮಾ ದೈಮಾ ಸುತಿ ಟೈಮ್ ಖತಮ್ ಶುರು ಸತ್ ಪದರ್ ನಗ್ವಾಡಂ ದೇರ್ ಪಮೀನಾ ಮೊಹಬ್ಬತ್ ಪೈ ದರ್ ನಗ್ವಾಡಂ ಔ ಜಿಂದಗಿ ಚ ವಫಾ ಒಕ್ರ ಬ್ಯಾ ಬರಾಶಮಾ ಔ ರಾಸ್ ಹಮದರ್ದ್ ಬಸ್ ಇಜಾಜತ್ ಪದರ್ ನಗ್ವಾಡಂ ಔ ಬಾಖಿರ ಕಿ ಜಿ ದಾಟಾ ಪೇಚಿ ದಿಕನಾ ದಾಲಶ್ ಕಿ ಸರಾ ಎಂಜಾಯ್ ಕೈ ಓಕೆ ಜಿ ಮೊತಬರ ಓಕೆ ಇಜಾಜತ್ ದೇಲೋ ಎಲಾ ಫವಾ ಅಮ್ಮ